0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಟ್ಯೂನ್ ಇನ್ ಟು ದಿಸ್ ಸ್ಟೇಷನ್ ಆಫ್ ದ ನೇಷನ್, 101.9 FM ರೈನ್ಬೋ. ಸೊ ಟುಡೇ ವಿ ಸ್ಪೋಕ್ ಅಬೌಟ್ ದ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಸ್ಡ್ ಎಂಟರ್ಪ್ರೈಸಸ್ ಡೇ, ವಿಚ್ ಇಸ್ MSME ಡೇ, ಆ್ಯಂಡ್ ಹೌ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ವರ್ಲ್ಡ್. ಸೊ ದ್ಯಾಟ್ ಈಸ್ ಬೈ ಗೋಯಿಂಗ್ ವೋಕಲ್ ಫಾರ್ ದ ಲೋಕಲ್. ಆ್ಯಂಡ್ ವಿ ಆಲ್ಸೋ ಸ್ಪೋಕ್ ಅಬೌಟ್ ದ ಹೆಲನ್ ಕೆಲರ್ ಡೇ. ಸೊ ಬೈ ದಿಸ್ ಐ ರಿಮೆಂಬರ್ ಒನ್ ಆಫ್ ದ ಕೋಟ್ ದ್ಯಾಟ್ ವಾಸ್ ಸೆಡ್ ಬೈ ಹೆಲನ್ ಕೆಲರ್, ವಿಚ್ ವಾಸ್, although the world is full of suffering, it is also overcoming of it. Well, let that sink in, and this is the end of this segment, and we will talk more about it right after the song.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಆಪ್ ಸುನ್ ರಹೇ ಹೈ ಸ್ಟೇಷನ್ ಆಫ್ ದ ನೇಷನ್ 101.9 FM ರೇನ್ಬೋ ಹೈದರಾಬಾದ್. ಸೊ ಹಮ್ ಬಾತ್ ಕರ್ ರಹೇ ಥೆ ಬೇರ್ ಮಿನಿಮಮ್ ಕಾ, ಜೊ ಹಮೇ ಬಹುತ್ ಸುನ್ನೇ ಮಿಲ್ ರಹಾ ಹೈ ಇಸ್ ಜನರೇಷನ್ ಮೇ. ಕ್ಯಾ ಯೇ ಬೇರ್ ಮಿನಿಮಮ್ ಸಿರ್ಫ್ ಲೇಜಿನೆಸ್ ಹೈ ಯಾ ಫಿರ್ ಕಭಿ ಕಭಿ ಯೇ ಇಂಟೆಲಿಜೆನ್ಸ್ ಭೀ ಹೋ ಸಕ್ತಾ ಹೈ? ಇಸ್ ರಾಸ್ ಕೋ ಅಭಿ ಡೀಕೋಡ್ ಕರೆಂಗೇ. ಬೇರ್ ಮಿನಿಮಮ್ ಕಾ ಮತಲಬ್ ವೋ ಜೊ ಸಬ್ಸೇ ಛೋಟಾ ಎಫರ್ಟ್, ಬಸ್ ಬೇಸಿಕ್ ಆ್ಯಕ್ಷನ್ ಯಾ ಸಬ್ಸೆ ಕಮ್ ರಿಕ್ವೈರ್ಮೆಂಟ್ ಜೊ ಹೈ, ಜೋ ಕಿಸಿ ಸಿಸ್ಟಮ್ ಕೋ ಫಂಕ್ಷನಲ್ ರಖತಾ ಹೈ ಬಸ್ ಇತನಾ ಕಿ ಕಾಮ್ ನಾ ರುಕ್ ಜಾಯ್. ಜೆಸೆ ಫೋನ್ ಕಿ ಬ್ಯಾಟ್ರಿ 1% ಪರ್ ಹೈ, ಪರ್ ಫೋನ್ ಅಪ್ನಾ ಬೆಸ್ಟ್ ಪರ್ಫಾರ್ಮ್ ನಹೀ ಕರ್ ರಹಾ ಹೈ, ಬಟ್ ಕರೇಗಾ. 1% ಮೇ ಘರ್ ತೊ ಪಹುಂಚ ಸಕತೆ ಹೈ, ಲೇಕಿನ್ ಚಲ್ ರಹಾ ಹೈ ಇಸ್ಕಾ ಮತಲಬ್ ದ್ಯಾಟ್ ಇಸ್ ದ ಬೇರ್ ಮಿನಿಮಮ್. ಅಬ್ ಏಕ್ ಔರ್ ಇಂಟ್ರೆಸ್ಟಿಂಗ್ ಬಾತ್ ಬತಾವು, ಬೇರ್ ಮಿನಿಮಮ್ ಕೆ ಬಿನಾ ಬಹುತ್ ಸಾರಾ ಟೈಪ್ಸ್ ಹೋತೆ ಹೈ. ಜೆಸೆ ಫಿಸಿಕಲ್ ಬೇರ್ ಮಿನಿಮಮ್, ಮೆಂಟಲ್ ಬೇರ್ ಮಿನಿಮಮ್, ಪ್ರೊಡಕ್ಟಿವ್ ಬೇರ್ ಮಿನಿಮಮ್, ಲರ್ನಿಂಗ್ ಬೇರ್ ಮಿನಿಮಮ್. ಇಸೆ ಭೀ ಡಿಕೋಡ್ ಕರೆಂಗೇ ಆರಾಮ್ ಸೇ ಇಸ್ ಗಾನೆ ಕೆ ಬಾದ್. ಸುನ್ತೆ ರಹಿಯೇಗಾ FM ರೇನ್ಬೋ 101.9.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್. ಯು ಆರ್ ಟ್ಯೂನ್ ಇನ್ ಟು 101.9 FM ರೇನ್ಬೋ. ಸೊ ಹಮ್ ಬಾತ್ ಕರ್ ರಹೆ ಥೆ ದೋ ತರಹ ಕಿ ಬೇರ್ ಮಿನಿಮಮ್ ಕೆ ಬಾರೆ ಮೇ. ಹೆಲ್ದಿ ಬೇರ್ ಮಿನಿಮಮ್ ವೋ ಹೈ ಜೋ ಡಿಫಿಕಲ್ಟ್ ಡೇಸ್ ಮೇ ಬಿ ಆಪ್ಕೋ ಟ್ರ್ಯಾಕ್ ಪರ್ ರಖೆ. ಜೆಸೆ ಹಮ್ ಬಾತ್ ಕರ್ ಚುಕೆ ಹಾಂ ನಾ, ಎಕ್ಸರ್ಸೈಜ್ ನಾ ಹೋ ಪಾಯಾ ತೋ 20 ಮಿನಿಟ್ ವಾಕ್ ಹೀ ಸಹೀ. ಯೋಗಾ ಮೆಡಿಟೇಷನ್ ನಹೀ ಹೋ ಪಾಯಾ ಆಜ್, ಠೀಕ್ ಹೈ 2 ಮಿನಿಟ್ ಡೀಪ್ ಬ್ರೀತಿಂಗ್ ಕರ್ ಲೇ ಔರ್ ಮೆಡಿಟೇಷನ್ 5 ಮಿನಿಟ್ ಕೆ ಲಿಯೇ ಕರ್ ಲೇ, ಸಹೀ ಹೈ. ಬುಕ್ ಫಿನಿಶ್ ನಹೀ ಹುಯಿ, ಏಕ್ ಪೇಜ್ ರೀಡಿಂಗ್ ಕಾಫಿ ಹೈ. ಯಹೀ ಹೈ ಹಮಾರಾ ಹೆಲ್ದಿ ಬೇರ್ ಮಿನಿಮಮ್. ಅಬ್ ಅನ್ಹೆಲ್ದಿ ಬೇರ್ ಮಿನಿಮಮ್, ಜಬ್ ಹಮ್ ಪೊಟೆನ್ಶಿಯಲ್ ಹೋನೆ ಕೆ ಬಾವಜೂದ ಹರ್ ಸಿಚುವೇಶನ್ ಮೇ ಸಿರ್ಫ್ ಮಿನಿಮಮ್ ಹೀ ಕರ್ತೆ ಹೈ. ಬಸ್ ಪಾಸ್ ಹೋ ಜಾಯ್, ಬಸ್ ನಿಕಲ್ನಾ ಹೈ, ಬಸ್ ಚಲ್ ರಹಾ ಹೈ ಜಿಂದಗಿ, ಬಸ್ ಕಾಮ್ ಹೋ ಜಾಯ್, ಯಹೀ ಸಹೀ ಹೈ. ಯೇ ಗ್ರೋಥ್ ಕೋ ರೋಕ್ ಸಕ್ತಾ ಹೈ, ಕ್ಯೂಂಕಿ ಬೇರ್ ಮಿನಿಮಮ್ ಸರ್ವೈವಲ್ ಕೆ ಲಿಯೇ ಅಚ್ಛಾ ಹೈ, ಲೇಕಿನ್ ಎಕ್ಸಲೆನ್ಸ್ ಕೆ ಲಿಯೇ ನಹೀ. ಔರ್ ಶಾಯದ್ ಯಹೀ ಆಜ್ ಕಿ ಸಬ್ಸೆ ಬಡಿ ಲರ್ನಿಂಗ್ ಹೈ. ಲೈಫ್ ಮೇ ಹರ್ ದಿನ ಎಕ್ಸ್ಟ್ರಾರ್ಡಿನರಿ ತೋ ನಹೀ ಹೋಗಾ, ಹರ್ ದಿನ ಮೋಟಿವೇಶನಲ್ ನಹೀ ಹೋಗಾ, ಹರ್ ದಿನ ಪರ್ಫೆಕ್ಟ್ ರೊಟೀನ್ ವಾಲಾ ನಹೀ ಚಲೇಗಾ, ಬಟ್ ಬಿಲ್ಕುಲ್ ಯೇ ನಾರ್ಮಲ್ ಸಿ ಬಾತ್ ಹೈ, ಇಸ್ಕೋ ನಾರ್ಮಲೈಜ್ ಭೀ ಕರ್ ಹೀ ಲೇತೆ ಹೈ. ಡಿಫಿಕಲ್ಟ್ ಡೇಸ್ ಮೇ ಹೆಲ್ದಿ ಬೇರ್ ಮಿನಿಮಮ್ ಆಪ್ಕಾ ದೋಸ್ತ್ ಹೈ, ವೋ ಆಪ್ಕೋ ರೇ